ಸಂಗು ಬಂದು ಕದ್ದು ನಾಲಿ ಚಪ್ಪ ನಂದ ನುಕ್ಕ ಮಾನನ ಸಾಲಿ ಇದ ಜಮ ಕದ್ ಬಾನ ಜಂಜಿ ಜೋರ ಲಡಿ ಜಮ ಕದ್ ಬಾನ ಜಂಜಿ ಜೋರ ಲಡಿ ಇಹೋ ಸಾರು ಸಾಮಾನು ಸಂಗೆ ಸಾರ ಕರಣ ಜೋ ಆಹಾ ಆಯೋ ಸೆನ ಜೋ ಯಾರ ಘಣಿ ಜಂಗೆ